0: yɛ na asase ka wɔni mu nyam ewiem ka wo sɛnkyerɛne so bi ne wo saa
1: Happy FM 98.9
0: asoro ka wo kɛse yɛ na asase ka wɔni mu nyam wɔte